ಇದಕ್ಕೆ ಜನ ಇದಕ್ಕೆ ಜನ ಇದಕ್ಕೆ ಜನ ಇದಕ್ಕೆ ಜನ ಇದಕ್ಕೆ ಜನ ಇದಕ್ಕೆ ಜನ ಇದಕ್ಕೆ ಜನ ಇದಕ್ಕೆ ಜನ.

ಪಲ್ಲಾಣಿಯೂರಿ ಮಾಡು ಪಡಸೀರೆ ನಾಕೆ ತೋ ಪಲ್ಲಾಣಿಯೋರೆ ಮಾಡೋರೆ ಬಾರೋ ರಾಜ್ಯಾರೇ ರಾಜ್ಯ ಮಾರು ಗುರು ಬಂದೆ ನಡೆ ನುಂಬ ನುಂಬ ನಡೆ ನುಂಬ ನುಂಬ ನುಂಬ.

ಬಾರಿ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ ಬಾಬಾ